ದನಿ ದನಿ ದಬ ಮಮ ಬನಿ ದಬ ಮಗ ಗಗ ಬನಿ ದಬ ಮ ಪದರಿ ದರಿ ಗದರಿ ದನಿ ಗರಿ ದನಿ ದರಿ ದನಿ ದನಿ ದನಿ ದಬ ದ ದರಿ ದರಿ ದನಿ ದರಿ ದನಿ ರಿ ಸ ದಿ ದಬ ದನಿ ದದ ದಬ ಮಗ ಮ ಬದ ಬ